0: ಜಾನಕಿ
1: ಹರಿ ಹರಿ
0: ಕೌಸಲ್ಯವರ ಸೂಕ್ತಿ ಗರ್ಭಮೌ ಟಂಕದ ರಾಹುಡು ದೇವುದೈ ರಮಣಿಗಾಂಕಿ ಸೀತಾ ಸುಧಾ